0: ವೇಹಸ ನಿವನ ಹೃದಯ www.liveFM.lk ವಿಲಾವ ದವಲ್ ಏಕೈ ಲಂಕಾವೇ ಅಪೇ ವಿಲಾವೆಂ
1: Live FM.